ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಲೋಕ ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರ ವದನ

ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆಡದ ಕೆ

ಕೆರೆದಿಟ್ಟ ಕೆರೆದಿಟ್ಟ ಧಾನ ಧಾ ಕೆರೆದಿಟ್ಟ ಕೆರೆದಿಟ್ಟ ಕೆರೆದಿಟ್ಟ ಧಾನ ಧಾ ಕೆರೆದಿಟ್ಟ ಕೆರೆದಿಟ್ಟ ಕೆರೆದಿಟ್ಟ ತಕ ತಕ ತೋಮ್ ತಕ ತಕ ತೋಮ್ ತಕ ತಕ ತಕ ತತ್ತಿ ತೋಮ್ ತಾಕ ತಾಕ ಧಿಮ್ ತಾಕ ತಾಕ ಧಿಮ್ ತಾಕ ತಾಕ ಧಿಮ್ ತತ್ತಿ ತೋಮ್

ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ